Auzitabiri yakairol ngasi gilau ka chakiba sai sakpa singdi penada tongbram bira imale ba pukurum zabei sai da chorus ki sai sakpa sing sering ba kuman tem prakas laisoni sai sing da salam krishna kumar sering ba bizent kumar sharma fanjobom shyama devi sering ba bijoy tongbram amadi ningobom rupachandra sering ba laisram deven singh ಅದೊಂದು ತರಂತಾ ಬಿರಿ ಬಳಸಿ ಆಕಾಶವಾಣಿ ಇಂಫಾಲ್ಗೆ ಕಂಗ್ಲಾ ಚಾನೆಲ್ದಾಗಿನೇ.

ಮಾತವು ಪಾಂಜರುವನ ಗೌಹಲ್ಲಿ ತುಂಬ ಚಾವ ಖಂಗ್ದರಿ ಮಂಗ್ಲಾಂದ ತೋಯ್ನ ಊರರಿ ನುಂಗ್ಶಿಬಗಿ ಮೈಯಾಯಿಸಿ ಕಲ್ಲಿದಗು.

0: ಸಿದ ಶುಕ್ಲು ಪ್ರಭಾ ಐಗೆ ಮೈತೈಗೆ ಜಗೋ ಇವು ಕರಮ್ನ ಹಾಪ್ಕನಿ ಆ ಗೋವಿಂದ ಇವೋ ನನ್ನ ಇವು ಥೌಜಾನ್ ಬಿಯುಕೋ ಕರೆ ಮತ್ತವನು ಶುಕ್ಲು ಪ್ರಭ ಬಿ ಹೋಗಿ ತಂಥ ಸಿದ ಮೈತೈ ಮಾಗಿ ಜಗೋಯ್ ತಂಥ ಸಾನ ಸಾಕ್ರೇನ ಅಯ್ಯ ವಶಿ ಬಿ ಹೋಗಿ ತಂಥ ಅದು ಹೇನ ಕಣ್ಕನ್ನ ಏಕಲ್ಲ
1: ಕಯಾದ ಫಜರವ ಮೊಗ್ಲವು ಅಮದಿ ಅಹೋಮಿಯ ಅನೇಗಿ ಅಪುನ್ಮಗಿ ಮಸಕ್ ರಾಣಿ ನಖೋಯ್ ಪುಮ್ನಮಕ್ ತಾವ್ ನುಂಗ್ಸೀನ ಏಂಗು ನುಂಗ್ಸೀನ ಊವನೆ ಪಾಮೂನ ಲೋಯ್ನೌ ಪಾಮೂನ ತಿನ್ನಗನೆ ಮಪು ಒಯ್ಗೆ ಖಲ್ಲವದಿ ಯತ್ನಬ ಖಕ್ ಥಮ್ಗೆ ಖನ್ಗನು ಪುನ್ಸಿನ್ಬ ಹಾಯ್ಬಸೆ ಅಕನ್ಬನೆ ಮಸೆ ನಾಯ್ತೋಮ್ ತಾವಸಿಂದ ಖಂಗಲ್ಲೋ ಮಸೀನಿನೇ ಲೈಂಗಾಕ್ ಲೋನ್ ಹಾಯ್ರಿಬಸೆ ಸನೌಕ್ತೋನ್
2: ಯಂಬು ಸನಾಯಥಂ
1: ನಶಿಗೆ ಲಂಕೋಯ್ ಖೋಂಗ್ಚತ್ ಅಸಿಗಿದಮಕ್ತ ಕೃತಿ ಚಂದ್ರ ಬೋರ್ ಬರುವಾನ ಕರಿ ಥೌರಾಂಗ್ ತೌರಿವ ಹಾಯು ತಾಸೆ
2: ಯಂಬು ಬೋರ್ ಬರುವಾಗಿ ಮತಿಕ್ಸಿ ಅಂಗಕ್ಪನೆ ಮೀದಿ ತಂಬು ತಂಕೋ ಸಗೋಲ್ ಸಮೂ ಪೌಬ ಕೀರ್ತಿ ಚಂದ್ರನ ಏಂಗ್ಬದ ಲೈಮಾಯ್ದ ಕುಂಥದನು ಖಾಂಗೆ ತುರೇನ್ ಮಪಾನ್ ಉಜರಬಸು ಉಮಂಗ್ ವಮಂಗ್ ಓಯ್ಬ ಅಕೋಯ್ಬಸಿದ ಮೀಗಿ ಲಿಚತ್ ಚತ್ತವ ಸಾಗ ಮನಬ ಮೀ ಲೈರಿವ್ರ ಹಾಯ್ದನು ಎಂಗ್ಸಿಂಜರಿ ಸೌಖತ್ತಬ ಮೋವಾ ಮೊರೆಯಾ ಸಿಂಗ ನಿಂಗ್ಥೌರೇನ್ಗಿ ಖೋಂಚತ್ತ ಅಕ್ಕಾಯ್ಬ ಪಿರಕ್ತನಬ ಚೆಕ್ಸಿಂಜರಿ ಎಂಬು
1: ಮತ್ತಿಕ್ ಮಥೌ ನಾ ಚೌವ ಫಮ್ನಾಯ್ಬನಿ ನಿಂಗ್ಥೌ ಸೇಂಬ ನಿಂಗ್ಥೌ ಆಕ್ಪ ಫಂಬಾಲ್ ಕನ್ಬ ಮಾಗೆ ಹೋಂಗ್ಲರೊಯ್ದಬ ವಾ ಸಕ್ನಿ
2: ಎಂಬು
1: ಅದುಗೆ ಸುಮಥಕ್ತ
2: ಎಂಬು
1: ಮೈತೈ ನಿಂಗೋನ್ ಸನಾ ಇ ಅಸಿಬು ಕೃತಿ ಚಂದ್ರ ಮಸಾಮಗ್ನ ಅವೋಂಗ್ ಅವನ್ ಚಾವನ ತಮ್ದುನ ಅಹೋಂಗಿ ನಿಂಗ್ಥೌ ಐಂಗೋಂದ ಲುಹೋಂಗ್ ಬಿರೆದನ ಕೃತಿ ಚಂದ್ರ ಮಹಾಕ್ ಯಾವುದ್ರಬ ಅಹೋಮ್ ಲೈಪಾಕ್ ಲಕ್ಷಿಂಗ್ ಯಾವುದುಬ ಕೋಕ ಚಪ್ ಮನಗದೋರಿವ ನಿನೆ ಸನೌಕ್ತೋನ್
3: ರಾಜೇಶೋರ್ ನನಾಯ್ ಬೋರ್ ಬರುವಾನ ಕುರುಂಜರಿ
1: ಬೋರ್ ಬರುವಾ ಲೌ ಲಂಕ್ಷಲೌ
3: ಫಗನೆ ನಿಂಗ್ಥೌ ಸನಾಯ್ ಬೇ ಮಪುಂ ಮಕ್ಕುಸು ಇಕ್ಕಾಯ್ ಖುಮ್ನ ಬೂಶ್ಚರಿ
1: ನಶಿ ಅಹಿಂಸಿದಿ ಕುಂಗಂಗಸಿ ಕುಂಜಾಸಿಂಗ್ನ ಥೌಗಲ್ ತೌಜರಗಿ ಹಾಯ್ರಿ
3: ಇನಿಂಗ್ಥೌ ಲೈ ಮಸಿಜ ಮದಿ ಇನಿಂಗ್ಥೌಗಿ ಪೊಥಾಫಂಸಿ ಒಂಥೋಕ್ನ ಮಸು ತಾನ ಸೆಮ್ಲಂಕ್ರಿ
1: ಶನೋಕ್ತೋನ್
2: ಯಂಬು
1: ತರೆಯತ್ಕಿ ಸೆಂಜಾ ಮತ್ತಿಕ್ ಚಾನ ಕುಂಜಾಸಿಂಗ್ದ ಪೀಖೋ
2: ಫಗನಿ ಯಂಬು ಕುಂಜಾಸಿಂಗ್ ಅಸಿ ನನಾವು ಮತಂಗ್ ಉನಜರುಕಿಗೆ
1: ಉಂಗಾಯ್ಕೋ
2: ಯಂಬು ಕರಿ ಥೌದ
1: ನತೈ ಮಸಿಜ ಸಿಂಗ್ ಅಸೆ ಪೊಥಾ ಹಲೋ ಲಂಸಾಂಗ್ ಲಾಕ್ಪಗಿ ವರಂ ಲಗನಿ
2: ಭಗನಿ ಎಂಬು ಇತೈ ಮಸೀಜ ಪುನಮಗ್ ಪೊಥಾ ಸಂಗ್ಲಿನ್ ಸುಂದ ಲಿಂಗ್ಸಿನ್ ಬಿಸಿದೊ
1: ಕೊರಂಗನ ಯನಿದಿ ಹಾಕ್ತ ಲಜ ಹೋಗಿ ಸನು ಗೆಂದೇಲಾ ಬೋರ್ ಬರುವಾಗ ಲೈಂಗಾಕ್ ಲೋನ್ಗಿ ತಾಂಕ ಖರದಂ ವತಾನ ಹೋಗಿಗೆ
0: ಕರಿಯುವಾನೋ ಇನಿಂಗ್ಥೌ ಅಹೋಮ್ ಲೈಪಾಕಿ ಸ್ವರ್ಗದೇವ ರಾಜೇಶ್ವರ್ಗಿ ಮಹಾರಾಣಿ ಅಹಲ್ ಕಮಲಾವಡಿ ಐ ಲೈಪಾಕ್ಕಿ ಅರೂಪವ ಲೈರವದಿ ಐಂಗೋಂದ ಹಾನ ತನಪಂ ಥೋಕ್ತವರನೇ ಇನಿಂಗ್ಥೌ
1: ರಾಣಿ ಅಹೋಮ್ ಯಾಗಿ ಸಕೇಲಬಿ ಕಮಲಾವರಿಯ ಲಂಸಾಂಗ್ ಲಾಕ್ಪಗಿ ವಾರಂ ಲಗನಿ ನನಾವ್ ಸಿಂಗ ಪೊಥಾ ಜರುರ ಚಲು
0: ಇನಿಂಗ್ಥೌ ಇನಿಂಗ್ಥೌಗಿ ಲೈಂಗಾಕ್ ವಯಲ್ದಿ ಲೈಪಾಕ್ ಕಯಾನ ಸಿಂಗ್ಥಾನೈದೊ ಅದು ಇನಿಂಗ್ಥೌ ಲೈಮಕೋಲ್ಗಿ ವಯಲ್ದಿ ನನಾಯಿ ರಾಣಿ ಅಹಲ್ ಕಮಲಾವರಿನ ಪೆಂಥೋಕ್ಪ ಗಮಜದೆದೊ ಇನಿಂಗ್ಥೌ
1: ನುಂಗ್ನಾಂಗನು ಲೈಮ ಕೋಲಸಿದ ರಾಣಿ ಅಹಲ್ ನಂಗಿ ಹಕ್ ಐನ ಖಾಕ್ಲಿ ಬೋರ್ ಬರ್ವಾ
3: ಇನಿಂಗ್ಥೌ
1: ಐಗಿ ಕೋಕ್ ಅಸಿದ ಅಹೋಮ ಯಾ ಖಕ್ಕಿದ ಖನ್ಬ ಯಾದ್ರೆ ಮೊಗ್ಲೌ ಸಿಂಗ್ ಹಾಯ್ಬದಿ ಮೈತೈ ಸಿಂಗಿ ಮಪಾವ್ ತಮ್ಮು ತಾಗೆ
3: ಫಗನಿ ಇನಿಂಗ್ಥೌ ಮೈತೈನ ಖುಬಂ ಹಂಜಲ್ಲಬ ಮತುಂಗ್ದ ಇನಿಂಗ್ಥೌದ ತೌಬಿ ಮಲ್ ಉಚ್ಚದನ ಮೈತೈ ನಿಂಗ್ಥೌ ಸಿಂಗ್ಥಂಗ್ ಖೋಮ ನಮ ಮೊಮ್ ಸಕ್ನ ಯೋಕ್ಷರಕ್ಪಿ ಮಯಾಂ ಬುಂಗ್ರ ಶ್ಯಾಮ್ನ ಪೌಲಂಬಿ ಕುರಂಗನೆ ನೀವು ಅಹೋ ಮಮದೇ ಮೈತೈ ಲೈಪಾಕ್ ಅನಿಗೆ ಪಂಗಲ್ ಸಿಂಗ್ಬಟ್ನಬ ಇನಿಂಗ್ಥೌದ ಥಾಜದನ ನೈಶೆಲ್ ಒಯ್ನರೆ ಹೌಜಕ್ತಿ ಅಹೋ ಮಯಾ ಸಿಂಗ್ನ ಮೈತೈದ ಅಂಗಂಬ ಖುದಿಮಕ್ ಮತ್ತೇನ್ ಪಂಕ್ಫಿಫಂ ಥೋಯ್ದ ಇನಿಂಗ್ಥೌ
1: ಪಾಂಗನೆ ಮೈತೈಗಿದಮಕ್ತ ಅಹೋ ಮಯಾ ಸಿಂಗಿ ಪಾಂಗಲ್ ಖಾಕ್ಪ ತೌರೋಯ್ ಗೆಂದೇಲಾ
3: ಇನಿಂಗ್ಥೌ
1: ನಂಗ್ದಿ ನಿಂಗ್ಥೌ ಸೇಂಬ ಅಸಿಂಗ್ಬನಿ ನಂಗಿ ಪೌಕ್ತಾಕ್ನ ಸಹಿ ನೌರಿಬಿ ಸನಾ ಇ ಅಸಿಬು 때카오기 꼬농다 라니기 펌발 똥한 기변이
3: 이닝 타오
1: 하우나 강비 사나 임하는 까리 밤리바 바우덤제르세노 보타비로로 타오바
3: 파근 이닝 타오
1: 랭비로 보타비로
3: 나나이 콩도 이자래
1: 하이로다나 샤켈라비 폭닝기와 담로 따르게 능이나봐
0: 닝토레 스월가데바라제 스월기 마틱마야이디 농돌 켓나왕이 하이바 마시기람코이 콩짓 아시나 마예익생나 우한비리
1: 샤켈라비
0: 쿤자싱나 마기마기 통갈다 이싱푼 아탄바킨두나 레이찬단 마이라 파이두나 닝토렐기 콩챗부 옥자나방아이람미
1: 아둑상나 타겟드르부수 낭나 하이바 따르게 하이두나 나시엄시 깜라바리아 포타산다 타크리 낭나 빠마 뽐나막 삐르게 칸두나 록싱자오바 닝토우쉐엠바크리티 잔드라 포타산 요한크리 하이로 덤로 낭기나바오
0: 닝토렐부 팡라바 아이나 아헨 바카리부 파믈루키니 아이기 라이바키디 마시네 헨독레 칸제이도
1: 아두디 낭 카키나타바 낭기 아코비드 라이바카나기다묵타디 칼리바
0: 이토 닝타우나 아이가 로이나 할락파 마이타이 이붕 이파 아이기 이레이사 싱세 마시수 사이당 바굼레리
1: 라니
0: 아이부 타남라가 이밤 람다한 바숭암 자다 람담 시다수 미톱 오이나 토팍 토파이 찬나 힝바세 테카우닝 타우기라니 구랑가나 연이기 미틀루다 비기 이첼 나이르키
1: 다연이 와르가 누라니 예고 모나이 만지 콩강가 따이나바 디세이 토렌 토르발기 차루사라이 코바 우멍 람담 마세 닝타우 에이나 비르바니 마코이나 마팜마두다 마욤마카이 샤도나 쿤달이 따바 야르가니
0: 이닝타우
1: 럭우시무 도너나바 똑라이사 코바 럭팍아도 마두수 닝타우 에이나 마코이기 마팜다 비르바니네 라니
0: 헤 닝타우레 낭기 밍랜디 타이벙날레이리 마카이 무틀라루 마이타이싱나 낭기 밍랜 손두나 마타우나 하플란 설가 대바 라제솔 헤닝 타우렐 라제솔
1: 마카 따코네 셋헬비
0: 이닝 타우
1: 모나이 만지 콩강 식다 사글 이바 쭈부 상레일 아시기 마미 마이타이 시제기 상가에 하이도나 밍톨 삐르바니
0: 마이타이 시제 상가에
1: 상레일 아시기 마나크다 아쭈부 부크리 아무수 따우르가니 마시부나 마이타이 닝올 부크리 하이도나 밍톨 라가다바니
0: 마이타이 닝올 부크리
1: 낭나 마이테이 레이팍타 나팜 람담 오이루드르바수 마팜마세 나시 하이바 누미테게디 낭기 나팜 람담 하이바도 오제르코 나야니
0: 벨레 오클레 나나이 누비기 타모이데기 파타라클리바 미눙 시기 타신 콤진자방 암드르바 나파우세 마이테이 레이팍타 타바 오이르사노 둥기 미롤 이레이사 싱나 꾸랑가나야니 아이기 콩골리락바다 방자 하우르스노 아이기 타모이다기 파토 카우라바 닝타우렐기 미농시기 이닝타우 나코야 탐발속 나코룸자리
1: 호그나 호그나 와람라그니

ಉಪರಚಿತಾಪತಿ ಸುಂದರಂ ಕಾಕುರುಷ ಕರುಣಾನಿಧಿ ವಿಪರಪಿಯಂ ಧಾರ್ಮಿಕಂ ರಜೇಂದ್ರ ಸಹಿತ ಚಂದಂ ದಶರಥತನಯಂ ಶಾಮನಂ ಶಾಂತಮೂರ್ತಿ ವಂದೇಲೋಕಾಭಿರಾಮ ರಘುಕುಲತಿಲಕರಾಘವರವನಾರಿಂ ಪಂಗೋಭ್ರಮತಿರ ಭ್ರಮಂದ ಮುಖ ಭೇದ ಅರ್ಥ ಬಿಡ್ಭಾಭಿ ಜತ್ಕೃಪಾಲ ಸಮಾತ್ರಿಯನ್ನು ಬಂದೇ ತಂ ಗುರುಮೇಶ್ವರಂ ನಮೋ ನಮೋ. ಐ ಭಗವಾನ್ ಸದಾಶಿವನ ಹೈ ತಾರೋ ಪ್ರಿಯ ಭಗವತಿ ದುರ್ಗಾ ಅಂದ್ರೆ ತ್ರೇತಾಯಂ ತ್ರೇತ.

ಶಿವರೊಂದು ಇದೇನು ಕೆಚ್ಚ ಬಿಸಿದ ಕಮ್ಮದ ಹೇಕದ ಮಯಾಮ್ ಪುನಮುಖಿ ಮಧ್ಯದ ಹರಾಮ ನಗಿಬನ ಮುದ ರಾಮ ಲ ಸೀತಾನ ಜೋಯ್ ಒಯ್ರೆ ರಾಮ ಸೀತಾನ ಜೋಯ್ ಒಯ್ರೆ ಸಿಂಗನಾದ ಲವಳ ಪುಸಿ ಕನ್ನಗಿ ಮೈಗೈ ಮರಿ ಹಿಪ್ಪೊಮ್ಲಿನ್ ಇಲ್ಲಿ ಹನುಮಾನ್ಗಿ ಇದು ಮಥಾ ಹುಮ್ರೈ ಕ ಚಲ್ಲಿ ಹೇಳುವ ಸಿಂಹನಾದ ಸೀಗ ಲೋಯ್ನ ಅಯೋಧ್ಯಾಗಿ ಪ್ರಜಾ ಪುನಃ ಸಿಂಹ ಸಿಂಹನಾದ ರಾಮ ಸೀತಾನ ಜೋಯ್ ಒಯ್ರೆ ಸಿಂಹನಾದ ಫೋ ಹೆಕಲ್ ಅವ್ರ ಪುಸಿನ ಕನ್ನಾಗಿ ಅಯೋಧ್ಯಾಗಿ ಪ್ರಜಾ ಪುನಃ ಸಿ ನಿನ್ನಡಿ ಸುಮ್ಮನೆ ಮಯಾಮ್ ಪುನ್ ರಾಮ ಸೀತಾನ ಜೋಯ್ ಒಯ್ರೆ ರಾಮ ಸೀತಾನ ಜೋಯ್ ಒಯ್ರೆ ಲವ್ನಪ್ಪ ಸೀತ ರಾಮನ ಜಾನಕಿ ಸೀತಾಗಿ ಮಫಮ್ದ ಹೈದಿ ಹೇ ದೇವಿ ಅದನ್ನು ತಾಗಿ ಲೈಬ ಭರಕ ಬಂದು ಅಕ್ಕೊಯ್ ಯೋಂ ಕ್ಷೌಮ್ ಅದಾಗಿ ಬಿಬಿಸೋಂಗಲ್ಲಿ ನಿರ್ಬಿ ಹಿಂಸಾಬ ಮಯಾಮಸಿ ಹಿಂಸಾಬ ಮಯಾಮಸಿ ಮಸಿ ಮಸಿ ಲುಕ್ ಕಲ್ಲರಿಗ ಚಕ್ ಚರಾಮದಿ ಬಿಜಕಿಬ ಹರಿಗಿ ಪ್ರಸಾದಿ ಪಗನ್ಗಿಬ ಪಾಮಿ ಅಸಿ ಹರ್ಕೋದ ಸೀತಾನ ಪಗನಿ ಪಗನಿ ಪ್ರಭು ನನ್ನ ಇಲ್ಲಾಂಜಗೇನ ಸೀತಾ ದೇವಿ ಲಕ್ಷ್ಮೀ ಮಾ ಪನ್ಗೆ ಲೋಯ್ನ ಸಜ್ಜು ತುರಿಂಗಿ ಕುಂಬಾಂದ ಮಯಾಮಸಿಗೆ ಲಾಂಗಪ್ಪನಿ ಸಮ ತೌದನ ಸಜ್ಜು ತೀಥಿಗೆ ಮಪಾಂದ ಲಾಯಿಬ ಅಮ್ಮ ಹಾಯ್ಬ ಇಕ್ಕರು ಮಯಕ್ ಅದು ಪಿಂದು ಕುನ್ಗೆ ಮಾತೊಯ್ ತಾಹರ್ವ ಅದುಗುಂಬ ಒಪಾರ ತೆಂಗೋನ್ ಯೋಂಗಿ ತೆಂಗೋನ್ ಸೋಂಗಿ ತೆಂಗೋನ್ ಅದು ಬಿವಿ ಸೋಂಗ್ ಎಲ್ಲ ಇನ್ನೇ ಹಿಂಸಾವಾಗಿ ತೆಂಗೋನ್ ಪುನಃ ಬಕ್ಷಿಂಗ್ ಅದು ಮಾಗಿ ಮಾಗಿ ಲುಕ್ಕಿ ಹೌಬಲ್ಲು ಲಕ್ಷ್ಮಿ ಮಾ ಪಲ್ಲ ಸಿಗದ್ಲು ಅನ್ನ ಪೂರ್ಣ ಐದಿ ಲಕ್ಷ್ಮಿ ಮಯಾಮಸಿನ ರೇನ ಲುಕಮ್ ಸೇಮ ತಾಗ ಇದೇ ಲುಕ್ ಸಿ ಲವ್ರ ಈ ಕಲ್ ಈ ಲುಕ್ ಕಲಕ್ಪ ಮತ್ತಿದ ಮಯಾಮಸಿ ಮಾಗಿ ಮಾಗಿ ಲುಕ್ ಪಸ್ ಲೆಂಗ್ಸಿನ ಲುಕಮ್ದ ಲೆಂಗ್ಸಿನ ಲುಕ್ ಫಂಗ್ನರಿ ಲುಕ್ ಫಂಗ್ನರಿ ಕುಸಿ ಇದ ಹನುಮಾನ್ ಹಿಕ್ಕಮ್ದ ಲುಕ್ ಅಮ್ಮ ಮಾಗಿ ಸ ಲುಕ್ ಅಮ್ಮ ಲಾಮ ಪರಿಗ ಇಮ್ಮ ಐಗಿ ಐಗಿ ಸ ಹಪ್ಪು ಐಗಿ ಲುಕ್ ಪೀರೋ ಐಗಿ ಲುಕ್ ಪೀರೋ ಹನುಮಾನ್ ಸೀತಾ ನಕ್ಕ ಹನುಮಾನ್ ನಂಗೆ ಲುಕ್ ಎಸೆದ ನಂಗೆ ಲುಕ್ ಲೈಕಿ ಸಲೋ ಅದನ್ನು ತಾನು ತೋರಿ ಹನುಮಾನ್ ಮಯಾಮದಿಗೆ ಮಮ್ಮದ ಹನುಮಾನ್ ಸಿ ಲುಕ್ ನಂಗೆ ಸರುಕ್ ಲೈತಿ ಯಾವ್ದು ಏನ ತಾನು ತೋರ್ಕೋದು ಹನುಮಾನ್ ಸಿ ರಾಮ ರಾಮ ಈಕ ಬೋದು ಅಂತ ಥೋಕ್ ಲು ಇರ್ಗೆ ಹನುಮಾನ್ ಜಿ ಮಪಾನ್ ಥೋಕಿ ಹನುಮಾನ್ ಇರೇನು ಥೋಕ್ರಿಗೆ ಬೋದು ಅಂದ್ಲು ಈಗ ಹನುಮಾನ್ ಜಿ ದುಬಿನ್ ಫಮ್ಮೇರಿಗೆ ನೇತ್ರ ಮೈಲು ಪ್ರಿಯಂಗಿ ಧಾರಾದಿ ಅರಟ್ ಬಲಿತ್ತನ ಸಿಂಧರ ಸಿ ಜಗನ್ ಮತಾ ಇಮಾನ ಎಂಗೊಂದ ತಕ್ಪೀರ ಇವ ವಯ ಶಿವ ಕರಿ ಐ ಕರಿ ಇರಾ ಲೈಕದನ ಹನುಮಾನ್ ಕಪ್ತನ ಲೈ ಮಯಾಮ್ ಪುರಂಕ್ಷಿ ಪ್ರಸಾದಿ ಸೇವಾ ಸಿ ಲೋರ್ ಕನ್ ರಾಮ್ ರಖೋನ್ ಅನಿ ಲೆಂಗಿಲಕ್ತನ ರಾಮ್ ಲಖೋನ್ಗಿ ಸೇವಾ ಲಾಂಗ್ ಎ ರಾಮ್ ಲಖೋನ್ಗಿ ಸೇವಾ ಲಾಂಗ್ ಮತ್ತ ರಾಮ್ ಲೆಂಗಿಲಕ್ತನ ಕಲಿವ ಲುಕ್ಕಿ ಪ್ರಸಾದಿ ಫಂಗಪ ಕಂದ ರಾಮ್ ಹಾಯ್ ಜಾನಕಿ ಪ್ರಭು ಸಿಗಿ ಶಿವ ಸಿಗಿ ಲುಕ್ ಕಲಿ ಶಿವ ಇಸ ಹನುಮಾನ್ದ ಯಾವ ಉದ್ಯನೆ ಕಮ್ಮನ ಪ್ರಭು ಹನುಮಾನ್ ದೊ ಸಾಯಿ ವಾಯಿ ಲುಕ್ ಮಾಗಿ ಲಾಮ ಪಾರದ ಐಗೆ ಲುಕ್ ಹಾಪು ಅನ್ನ ಹೈರಮ್ನೆ ಐನ ನಂಗೆ ಲುಕ್ ದೈತಿ ಇದ ಹಾಪ್ತಿ ಹಾಯಿಬದಿಗೆ ಮಾ ನಪಾನ್ ಥೋಕಿಬನಿ ಇದ್ದಿಗೆ ಹಂಜಲಕ್ತಿ ಏ ದಿದಿ ಹನುಮಾನ್ ಇಸ ಯಾವುದೇ ಲುಕ್ ಕೊಯ್ ಲವರು ಇದನ್ನ ಹನುಮಾನ್ ಮಸಾಬ ತೀರೋ ಅನ್ನ ಹನುಮಾನ್ ತೀರಕ್ಕಂದ ಹನುಮಾನ್ ಜಿ ಬೋದ ಲುಕ್ ಕಪ್ತಿರಮಿ ಸುಮ್ಮನೆ ಹನುಮಾನ್ ಕಪ್ತಿರಂಬಿಸಿ ಊಬ ಕಂದ ಜಾನಕಿ ಸೀತಾ ಅದು ಅದನ್ನು ಮಕ್ಕುಟ ಸ ಈ ಮಸ ಮಪ್ಪಾದಿರಗ ಹನುಮಾನ್ ಕುಜೆ ತಾ ಪಾರಿರಗ ತಿಂಕಲ್ಲರಿಗ ಹನುಮಾನ್ ನಂಗೆ ಕರಿ ನಂಗೆ ನಥೌದಿ ನಂಗೆ ನತರ ನಂಗೆ ಮಯಾಮ್ ಪ್ರಸಾದಿ ಕಲ್ಲಿಂಗೈ ಲುಕ್ ಕಲ್ಲಿಂಗೈದ ಐಗಿ ಪ್ರಸಾದಿ ಪಿಯೋದಿ ನಂಗೆ ನಥೌದ ನಂಗೆ ಲಾಂಗ್ದನ ನಂಗೆ ಸಾಗಿ ಹೇಳಿ ನಂಗೆ ಯಾವ ಮತ್ತು ಅದು ಹಾಯ್ವ ಹೋಗ್ನ ಬರೇನು ಹನುಮಾನ್
စိတ်ချက်ချက်ဖို့တဲ့နော်ဒီစိတ်မစားဘူးဖားရပူစရီရာမဒကရကနောဟန်ကီရာဟနုမန်ဣဇာတဖူရီဒီဘုငောပရဟုဆေဟနုမန်ဒေဟနုမန်ဣဇာစေနစာစေခရပိငိုင်းဟိတဝရဥဒဂတိခဒိချောဂဒိလမဟေလနေနိုင်ဖူရပူရီမီယုံောနစခရဝရပိယောဇာရေနနာရာမဖုံစင်နေရာမနဟနုမန်ဝရေနစေဇေကွန်ဘီရဂဟနုမန်ನಮಾಚಿತಾನ ಹೈಬ್ರಿ ಚುಂದ್ರ ಅದನ್ನ ನಂಗೆ ನಥೌದಿ ನಂಗೆ ನಥೌದ್ರದನ್ನ ನಂಗೆ ನಹನ್ನ ಲೋಕ್ ಫಂಗೆ ಸಾಗಿ ಹೈಬ್ರಿ ನಮಾನ ಹಜ್ಜಿ ಚುಂಬ ನತ್ರ ಸಮಿ ಪ್ರಭು ಅದರಿ ಅದರಿ ಮತುಂಗದಿ ದುಮನ ಹೈಗನು ಗೋ ಪರೆ ಅದನ್ನ ಹಾಯ್ ಇಶಾ ಹನುಮಾನ್ಗೆ ಹಸಿ ಸೌಂಬ ನಮಿತು ಅದನ್ನ ಇಶಾ ಸೌಂ ಬಿರಗೆ ರಾಮ್ ಅನ್ನ ಚಕೋಂ ಅಹುಂ ಹನುಮಾನ್ಗೆ ಮುಖದ ರಾಮ ಇಪ್ಪತ್ತೊಮ್ಮಗೆ ಕೋ ರಾಮ ಮುಖದ ಚಕೋಂ ಅಹುಂ ಎನ್ ಬಿ ಸೀತಾನಸು ರಾಮಗೆ ಮುಖದ ಹನುಮಾನ್ಗೆ ಮುಖದ ಚಕೋಂ ಅಹುಂ ಎನ್ ಬಿ ಸುಮ್ಮನ ಲೈಬ ತಿಳಿವ ಪ್ರಜಾಪನ ಮಕ್ಷಿಂಗ್ ಕರಿ ಹೈನಗೆವೋ ಅಯ್ಯದ ಮನೆ ಫಗ್ರವ ಯೋಂ ಒಯ್ನ ಪೂ ಅಬಸು ಕೈ ಸಿಂಜುಮ್ ಥಕ್ಪ ಫೈ ಹೈಪ ಹನುಮಾನ್ ಜೇ ರಾಮ ಸೀತಾಗೆ ಮಸ ನೇದ ಮಸಾ ಚೌಂ ಬಿಹ್ರೇನ ಅಂಪನ ಮಾಗಿ ಸರು ಯಾವುದೇ ಹೈನ ಮಯಾಮ ಸಾವು ತಗೊಳ್ಳ ಮಾಗಿ ಮಾಗಿ ಮಫಮ್ದ ಫಮ್ನದ ರಾಮ ರಾಮ ಸೋನದ ಪೊಥಾನ್ ನಕ್ರೆ ಶ್ರೀರಾಮ್ ಮಬೋಗಿ ರೂಪಂ ಮನೋ ಸಿಂಗಿ ರೂಪಂ ಮತ್ತು ಸರ್ ಸೇಮ್ ರೇ ಪ್ರಭು ರಾಮಗಿ ಸರ್ವಂದ ಲುಕ್ಕಲಿ ಶ್ರೀರಾಮನ ಮನೆಯ ಸೀತಾಬುಜಿಯನ್ನು ತಗ್ಬೀರ ಈ ಪ್ರಿಯೇ ಜಾನಕಿ ಹಸಿಗಿ ಸಭಾ ಶ್ರೀ ಹನುಮಾನ್ ಇಸಾಬು ಹನುಮಾನ್ ಹನುಮಾನ್ ಮನಾಯ್ನ ಹನುಮಾನ್ ನಂಗೆ ಯಾವುದು ಆಯ್ನ ಹಾಯಿರುದಿ ಹನುಮಾನ್ ಮಯಾಮ್ ಮರಕ್ಕೆ ಥೋಕಿ ಬನ್ನಿ ಶ್ರೀರಾಮಚಂದ್ರನ ಕರಿವಾನೋ ಸೀತ ಹನುಮಾನ್ ಇಸಾ ಯಾವುದವ ನಂಗೆ ಅದು ನಂಗೆ ದುಃಖಿ ರಾಮ ಅಯ್ನ ಫಂಗ್ಲರೋಯ್ ಸ ಯಾವ ಕಂದ ಮುತಂದ ಸಾಗಿ ಸ ತೀರು ಚಿತ ಅಯ್ನ ಅಂದ್ರೆ ಓ ತಾಕಿ ಸೀತಾನ ರಾಮ್ ಮನಕ್ಕೆ ಹನುಮಾನ್ ಮಸ ತೀರಗ್ಲಿ ಮಸ ಹನುಮಾನ್ ತಿಮಿನ್ ಕಪ್ತುನ ರಮ್ಮಿ ಸೀತಾ ದೇವಿನ ತುಮಿನ್ನ ಲೈ ಹನುಮಾನ್ ಜಿ ಮನಕ್ಕೆ ಸಂಗತುನ ಸೇವ ಅದು ಹನುಮಾನ್ ರಾಮ ರಾಮ ಇಮಾ ನಚ ಮತ್ತು ಮನೋ ತೌಜರು ಹೈನ ಹನುಮಾನ್ ಕಮ್ನ ಕಮ್ನ ಶ್ರೀರಾಮ್ಗೆ ಮಾಂಗ್ ಜೋರಗ್ಲೆ ಶ್ರೀರಾಮ ತಪಿ ಕರಿಗೆ ಸುತಾ ನಚ ಹನುಮಾನ್ ನಚ ಕರಿ ಪೀಲಿಂಗ್ ಔದ್ರಿ ಹೈಯಂಗ್ ಸಾವಿರ ಮತ್ತಂದ ಶ್ರೀರಾಮ್ನ ನುಸೀವ ಮನಾಯ್ ಬಸಿ ಕೊನ್ಬಿದ್ದನ ಹನುಮಾನ್ ನಂಗೆ ಮತ್ತೊಂದು ಮನೋ ಸೀತಾ ನಮಾನ ಹಾಬಿ ಇಲು ಮೀನ ನಂಗು ಲಂಬಿಯಲ್ಲಿ ಹಾಯ್ನ ನಾನು ಕಿಗನಿ ಸಬಕ್ ಅಮ್ಮ ಹೋಗೋ ಮತ್ತೊಂದು ಸುತ್ತರು ಜರೋ ಇಮ್ಮ ನಚಾದಲ್ಲಿ ಹಾಯ್ನ ಸೀತಾಗಿ ಮಫಮ್ದ ಹನುಮಾನ್ ಕುರುಮ್ದುಕಿ ಸುತ್ತ ರಾಮ್ ಮಸಾಬು ಶ್ರೀರಾಮ್ಗೆ ಅಂದ್ರೆ ಸುನ್ನೈ ಶ್ರೀರಾಮ್ ಮಸಾಬು ಸಿಂಗ್ ಅವ್ರೆ

ಹಯೇಂಗ್ ಮೇಘಿತಾಂಗ್ ಕುನ್ಗತರೆ ಇಂಗ್ಲಿಸಿಂಗನಿಗ ಕುನ್ಗತರು ಇಂಗಾಗಿ ತರಾಮಥೋಯ್ ನಿಪ್ಪಾನ್ಬ ಯುಮ್ಸಕೆ ಶಿನ್ನಮಿತ್ಗಿ ಅಯುಕ್ ಪುಂಗ್ ಮಂಗಾ ಮಖಾಯ್ ತಾಬ ಮತಂದ ಆಕಾಶವಾಣಿ ಇಂಫಾಲ್ಗಿ ಥೌರಂ ಸಂದೋಕ್ಪ ಹೌಜಗನಿ ಅಯುಕ್ ಪುಂಗ್ ಮಂಗಾ ಮಿನಿಟ್ ಕುಂಠ್ರಾಗತರೆ ಥಮ್ಜರಿ ಯಕಾಯ್ರು ಹಯೇಂಗಿ ಯಕಾಯ್ರೋಲ್ದ ರಾಜ್ಕುಮಾರ್ ಸುಜಿತ್ ಸಿಂಗ್ದಗಿ ಪೇನಾ ಇಮಾಲೈಬಾಕ್ ಪುಖುರುಂಜವ ಇಸೈದ ಇರಮ್ದಮ್ ಸೈಸಕ್ ಲೋಫ್ಗಿ ಸೈಸಕ್ ಲೋಯಿಸಿಂಗ್ನ ಸಕ್ಪ ಅಮದಿ ಲಾಯ್ಚೋನಿಸೈದ ಬ್ರಹ್ಮಚಾರಿ ಮಯೂಮ್ ನೇತ ಚಂದ್ರ ಶರ್ಮಾ ಸೋಯ್ಬಂ ಮಂದಾಚನು ಅಮದಿ ಸಗೋಲ್ ಸೆಮ್ ತಿಜೇಂದ್ರ ಸಿಂಗ್ದಗಿ ಮಥಂಗ್ ಮಥಂಗ್ ಓಯ್ನ ತಹಂಜಗನೆ ಪುಂಗ್ ತರುಕ್ ಮಿನಿ ತರ ಲೌ ಸಿಂಗುಗಿ ವಾಫಂದ ಥಮ್ಜರಿ ನೋಂಗ್ಜು ಥಾದ ಬೋಯ್ಲರ್ ಯೆನ್ ಸಿಂಗ್ ಸೆನವ ಹೈಭೀರಮಸಿದ ಮತಮಿಷೈ ಥಮ್ಜರಿ ಅಯು ಪುಂಗ್ ತರುಕ್ ಮಖಾಯ್ ಹಯಿಂಗಿ ಸೈಸಕ್ಪಸಿಂಗ್ದಿ ಥಿಯಾಮ್ ಚೌಬ ಸಿಂಗ್ ವಹೆಂಗ್ಬಂ ಪ್ರೇಮಿಲಾ ದೇವಿ ಅಮದಿ ರಾಜೇಂದ್ರ ತೊಯ್ಜಂ ಪುಂಗ್ ತರೆ ಥಮ್ಜರಿ ಖೊಂಜಲ್ ನಾಚೋಮ್ ಹಯೇಂಗೆ ನಾಚೋಮ್ದ ತಹಂಜಗನಿ ಮಾಯ್ ಪಾಕ್ಲವ ಲೌಮಿ ಥೌರಮಸಿದ ಡ್ರ್ಯಾಗನ್ ಫ್ರೂಟ್ ಥಾವದ ಮಾಯ್ ಪಾಕ್ಲವ ಲೌಮಿ ಪೊಸಂಗ್ಬಂ ಸಂಜೋಯ್ ಸಿಂಗ್ ಉನದನ ವಾರಿ ಸಾವ ಉನದನ ವಾರಿ ಸಾವಿಗದವ ಎಂ ಎಂ ಸನಯೈ ಥೌರಂ ಪುಥೋಪ ರಾಯ್ಚಂದ್ರ ಸಿಂಗ್ ಥಾಮ್ ಥೋಂಗಾಮ್ ತೋಂಬ ಸಿಂಗ್ದಗಿ ನೋಟ್ ತಹಂಜಗನಿ ಪುಂಗ್ ತರೆಟ್ ಮಿನಿಟ್ ನಿಂಫು ಪುಂಗ್ ತರೆಟ್ ಮಿನಿಟ್ ಯಾಂಕೈ ಮಂಗ ಒಯ್ನಾಮ್ ಗೀತ್ ಸಿಂಗ್ನ ಖೋಂಬ ಗಿತಾರ್ ತಹಂಜಗನಿ ಫಿಲ್ಮ್ ಇಸೈ ಥಮ್ಜರಿ ಪುಂಗ್ ನಿಪಾನ್ ಮಿನಿಟ್ ನಿಂಫು ಪುಂಗ್ ಮಾಪನ್ ಮಖಾಯ್ ಥಮ್ಜರಿ ಗಾಯ್ ಖೋ ತಾಕಿಸಿ ಪುಂಗ್ ತರ ಸಂದೋಕ್ಜಗನಿ ಮತಮ್ ಇಸೈ ಹಯೇಂಗ್ ನುಮಿಡುಂಬ ಮತುಂಗ್ ಪುಂಗ್ ತರ ನಿಥೋಯ್ ಮಿನಿಟ್ ತರ ಚಟ್ಪ ಮತಂದ ಎನ್ ಸಿ ಆರ್ ಟಿಗೆ ತೆಂಗ್ಬಾಂಗ ಲೋಯ್ನ ಪುಥೋಕ್ಜಬ ಥೌರಂ ಉಮಂಗ್ ಸಂದೋಕ್ಜಗನಿ ಮಣಿಪುರಿ ಫಿಲ್ಮ್ ಇಸೈ ಸಿಂಗ್ ತಹಂಜಗನಿ ಪುಂಗ್ ತರ ನಿಥೋಯ್ ಮಿನಿಟ್ ನಿಂಫು ಹಯೇಂಗ್ ನುಂಥಿಲ್ ಪುಂಗ್ ಅಮಗ ಮಿನಿಟ್ ತರ ಚಪ್ಪ ಮತಂದ ಕೊಂಥೌಜಮ್ ಕುಂಜೋ ಸಿಂಗ್ನ ಲೀಬ ರಾಮಾಯಣ್ಗಿ ವಾರಿ ಪರಿಂಗ್ ಸಂದೋಕ್ಜಗನಿ ವೆಸ್ಟರ್ನ್ ಮ್ಯೂಸಿಕ್ಗೆ ಥೌರಂ ಥಮ್ಜರಿ ಪುಂಗ್ ಅಮ ಮಿನಿ ನಿಂಫು ಸಕ್ನಾಯಿರವ ಸಿಂಗಿ ವಾರಿ ಥಮ್ಜರಿ ಪುಂಗ್ ಅನಿಗ ಮಿನಿಟ್ ತರ ಫೌಸ್ಗೆ ಥೌರಂ ಥಮ್ಜರಿ ನುಂಥಿಲ್ ಪುಂಗ್ ಅನಿ ಮಖಾಯ್ ಹಯೇಂಗ್ ನುಂಥಿಲ್ ಪುಂಗ್ ಅಹುಂ ಸಿಂಗ್ಲೋಲ್ಗೆ ಸೈರೋಲ್ದ ಸೋಥೆ ಮತಮ ಇಷೈದ ಕೆ ಎಸ್ ಫ್ರಾನ್ಸಿಸ್ ಅಮದಿ ಮಹಾಕಿ ಮಪಾಂಗ್ದಗಿ ತಹಂಜಗನಿ ಮತಾಂಗಸಿದ ಅಸಿ ಅಮದಿ ಹಯೇಂಗ್ ಚನೆಲ್ ಅಸಿದ ಥಮ್ಜರಿವ ಥೌರಂ ಸಿಂಗ್ ಶಮ್ಲಪ್ನ ನಿಂಗ್ಸಿಂಗ್ಜವ ಲೋಯ್ಜರಿ ಆಕಾಶವಾಣಿ ಇಂಫಾಲ್ ಹೌಜಿಕ್ ಪುಂಗ್ಫುಂಬಸಿದ ಪೂದುನ ಲಾಕ್ಚರಿ ತೊಂಗಾನ್ ತೊಂಗಾನ್ಬ ಮಣಿಪುರಿ ಫಿಲ್ಮ್ ಸಿಂಗ್ದಗಿ ಲಖೊಚ್ಚಬ ಮಖಲ್ ಮಥೆಲ್ಗಿ ಫಿಲ್ಮ್ ಇಷೈ ಸಿಂಗ್ ಅಹಾನ್ಬದ ಖುದೋಲ್ ತಮ್ಜರಿ ಥಮೋಯ್ಗಿ ವಾಹಂಗ್ದುನಿ ಫಿಲ್ಮ್ದಗಿ ಸ್ವಾಮಿ ಕುಮಾರ್ನ ಸಕ್ಪ ಸೈರೇಂಗ್ಬ ಸ್ವಾಮಿ ಕುಮಾರ್ ಮಸಾಮಕ್ ಸೈರಾಂಗ್ಬ ತೋಂಬ ಥಾಂಗ್ಜಮ್ ಅಮದಿ ಓ ಗೀತ್ ಖುದೋಲ್ ತಮ್ಜರಿ ಮ್ಯಾಮ್ ಪುನ್ನ ತಾಮಿನರ್ಶಿ